ಎಂದಕ್ಕೆ ದೊಡ್ಡ ಸಾರುತ್ತಾರೆ. ಎಂದಕ್ಕೆ ದೊಡ್ಡ ಸಾರುತ್ತಾರೆ ತಾರೆ ಆ ಜಹಾನ್ ಲಹ್ಯಾ ಅಹ್ಮಾ.

ಹರಿ ಕೃಪಾ ನಿಧಾನಿ ರೇ ನಾರೇ ನಿಧಾನ ರೇ ನಾರೇ ನಿಧಾನ ರೇ ನಾರೇ ನಿಧಾನ ರೇ ನಾರೇ ನಿಧಾನ.